0: ಆರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮದ್ಭಕ್ತ ಪ್ರೇಮ ಸ್ವರೂಪರ
1: ಎಂಬಾಡಿಮೆಂಟ್ಸ್ ಆಫ್ ಲವ್.
0: ಈ ಗುಣಮುಲು ಕಲವಾಡನೇ ಭಗವಂತುಡು ಪ್ರೇಮಿಸ್ತುಂಟಾಡು.
1: ಗಾಡ್ ಲವ್ಸ್ ದೋಸ್ ವಿತ್ ದೀಸ್ ಕ್ವಾಲಿಟೀಸ್.
0: ಅನಪೇಕ್ಷ ಎಟ್ಟಿ ಅಪೇಕ್ಷಲು ಕೂಡ ಉಂಡರಾದು ಅನ್ನಾಡು.
1: ಅನಪೇಕ್ಷ ಈ ಶುಡ್ ನಾಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್.
0: ಶರೀರ ಇಂದ್ರಿಯ ಮನೋಬುದ್ಧುಲತೋ ಕೂಡಿನಟುವಂಟಿ ಮಾನವನಕು ಅಪೇಕ್ಷಲು ಲೇಕುಂಡಾ ಉಂಡಡಾನಿಕಿ ವೀಳವುತುಂದ.
1: ಇಸ್ ಇಟ್ ಪಾಸಿಬಲ್ ಫಾರ್ ಮ್ಯಾನ್ ಹೂ ಇಸ್ ಬೌಂಡ್ ಬೈ ದಿ ಫಿಸಿಕಲ್ ಬಾಡಿ with senses and mind to be desireless anytime?
0: ಇದು ವೀಲುಕ.